0: ಮಾಮಲಾವ ರಾತ್ರಿ ಹತಾಯಿ ಹತಲಿ ಹೈ
1: ಲೈವ್ ಎಫ್ ಎಂ
2: ಶ್ರೀಲಂಕೆಯ ರಿದ್ಮಯ ವಿಶ್ವ ಸಿಸಾರ ಲೈವ್ ಎಫ್ ಎಂ

0: ಕಾರ್ಯಕ್ರಮ ಮಧ್ಯಮರಾತ್ರಿ ದೊಳಹಾಯಿ ನೆಟವೆನ ಸಿಂಧು ಅಹನಾತರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನ್ನತ್ ಒಬ ಕೆಮತಿ ನಮ್ www.liveFM.lk ಸೈಟ್ ಕರೆಗಿಹಿಂ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನಿನ್ ರೇಡಿಯೋ ಎಫ್ ಎಂ ಯನ ಆಪ್ ಹರಹಾ ವಗೇಮ ತವತ್ ವೆಬ್ಬಡವಿ ಗಣನಾವಕ್ಕೊಸ್ಸೇ ಶ್ರವಣೇ ಕಲೆ ಹಕಿ
1: liveFM.lk